ನೀ ಅಪರಾಧಿಯೇ, ಮಲ ಗೋಮುಖ ನ್ಯಾಯ ಇದೆ ಪಾಟೀಲ್, ತುಮಾಲಾ ನ್ಯಾಯ ಮಿಳೇಲ್. ಅಜ್ಜ ಮುಲಿವರ್ ತುಮಿ ಅನ್ಯಾಯ ಕೇಳಿಲ್ಲ, ಜ್ಯಾ ಮುಲಿಲಾ ತುಮಿ ತಿಜಾ ಜೀವನಾತ್ ಉದ್ವಸ್ತ ಕೇಳಿಲ್ಲ, ತಿಲಾ ಯಾ ಜಗಾತ್ನ ಸಂಭವಲೇಲ. ತಿಜ ಕಾಯ ಕರಾಯ್ತು ಈ ಇತ ಜರ್ ತುಮ್ಜ್ಯಾ ಬರೋಬರ್ ಬೋಲಾಯ್ಲ ಅಸೇಲ್, ಗುಹಾಯ್ ದೇತ ಅಸೇಲ್, ತರ ಆಮೀ ತುಮಾಲಾ ಗೋಮುಖಾತ್ ನ್ಯಾಯ ದೇವು. ನಾಯಿ ಮಾ ಸಾಹೇಬ್, ಮಜಾ ಹತ್ತಿನ ಸುಕ್ಲೇಲ, ಮಲ ಕ್ಷಮಾ ಸಾವಿ ದಾದೋಜಿ, ಮಲ ಕ್ಷಮಾ ಸಾವಿ ಪಾಟೀಲ್. ಈ ಮುಲ್ಗಿ ತ್ಯಾವೇಳಾ ತುಮಾಲಾ ಅಶೀತ್ ಮಟ್ಲಿ ಅಸೇಲ್, ತುಮಿ ಆಮ್ಚ್ಯಾ ವಡ್ಲಾ ಸಾರ್ಕ್ಯಾ. ನಕಾ ಹೋ ಮಲ ಛೇಡು, ಮಾಜಾ ಸೀಲ್ ಭ್ರಷ್ಟ ಕರೂ ನಕಾ. ಪಂಚ ಹತಾನೆ ತೂ ತಿಲಾ ಛೇಡ್ಲೀಸ್, ಜಾ ಭೋವಲಾಚ್ಯಾ ಪಾಶಾ ತಿಲಾ ತೂ ಕೌಟಾಳೀಸ್. ಹೇ ತುಜೆ ಹಾತ್ ಕಲಂ ಕೇಲೆ ಜಾತೀಲ್, ಹೇ ಸಾಜಿ ಪಟ್ಲಾಲಾ ಘೇಉನ್ ಜಾ, ಹೆಚ್ಚ ಹಾತ್ ಪಾಯ್ ತೋಡ.